ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ತೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದಿಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸತ್ತೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದಿಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ

ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಲೋಕ ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ ನಯನ

0: ತಾಂತಕ ಜಂತರಿತ ತತಿ ಕಿಟ ತುಂತ ಕತರಿ ಜಂತರಿತ ತತಿ ಕಿಟ ತುಂ ತಾಂತಕ ಜಂ ತಕತರಿ ಜಂ ತಜ್ಜಂ ತದಿ ಕಿಟ ತುಂ ತದಿ ಕಿಟ ತುಂ ತದಿ ಕಿಟ ತುಂ
1: ಅಖಿಲಾಂಡೆ

0: ಪೂಜಿತ ಶುಭ ಚರಣೆ
1: ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ ಸರಸ ಸಾಹಿತ್ಯ ಸ್ವರಸ ಸಂಗೀತ ಸ್ಥಾನಯುಗಳೇ
0: ಚಂಡು
1: ಬರ